ಪದ್ಮೆ ನಮಸ್ತಂಗ ಪೇಖೆ ನಮಸ್ತಂಗ ಲೇಖೆ ನಮಸ್ತಂಗ ಕಾಯೆ ನಮಸ್ತಂಗ ಅಜಾಯೆ ನಮಸ್ತಂಗ ಅಗಂಜೆ ನಮಸ್ತಂಗ ಪಂಜೆ ನಮಸ್ತಂಗ ನಾಮೆ ನಮಸ್ತಂಗ ಠಾಮೆ ನಮಸ್ತಂಗ ಕರ್ಮಂಗ ನಮಸ್ತಂಗ ಧರ್ಮಂಗ ನಮಸ್ತಂಗ ನಾಮಂಗ ನಮಸ್ತಂಗ ತಾಮಂಗ ನಮಸ್ತಂಗ ಅಜಿತೆ ನಮಸ್ತಂಗ ಪೀತೆ ನಮಸ್ತಂಗ ಅಬಾಹೆ ನಮಸ್ತಂಗ ಟಾಹೆ ನಮಸ್ತಂಗ ನೀಲೆ ನಮಸ್ತಂಗ ನಾದೆ ನಮಸ್ತಂಗ ಅಶೇದ್ಯ ನಮಸ್ತಂಗ ಗಾದೆ ನಮಸ್ತಂಗ ಗಂಜೆ ನಮಸ್ತಂಗ ಪಂಜೆ ನಮಸ್ತಂಗ ಅಪಾರೆ ನಮಸ್ತಂಗ ಉದಾರೆ ನಮಸ್ತಂಗ ಪಾರೆ ನಮಸ್ತಂಗ ಸುವೇಕ ನಮಸ್ತಂಗ ನೇಕ ನಮಸ್ತಂಗ ಭೂತೆ ನಮಸ್ತಂಗ ಜುಪ್ಪೆ ನಮಸ್ತಂಗ್ರ ಕರ್ಮೆ ನಮಸ್ತಂದ್ರ ಪರಮೆ ನಮಸ್ತಂಗ್ರ ದೇಶೆ ನಮಸ್ತಂದ್ರ ಪೇಸೆ ನಮಸ್ತಂದ್ರ ನಾಮೆ ನಮಸ್ತಂಗ್ರ ಕಾಮೆ ನಮಸ್ತಂಗ್ರ ತಾತೆ ನಮಸ್ತಂಗ್ರ ಕಾತೆ ನಮಸ್ತಂಗ್ರ ತೂತೆ ನಮಸ್ತಂಗ ಪೂತೆ ನಮಸ್ತಂಗ ಲೋಕೆ ನಮಸ್ತಂಗ ಶೋಕೆ ನಮಸ್ತಂಗ್ರ ತಾಪೆ ನಮಸ್ತಂಗ ತಾಪೆ ನಮಸ್ತಂತ್ರ ಮಾನೆ ನಮಸ್ತಂಗ್ ನಿಧಾನೆ ನಮಸ್ತಂಗ ಅಗಾಹೆ ನಮಸ್ತಂಗ ಬಾಹೆ ನಮಸ್ತಂತ್ರ ಬರ್ಗೆ ನಮಸ್ತಂಗ ಸರ್ಗೆ ನಮಸ್ತಂಗ ಪ್ರಭುಗೆ ನಮಸ್ತಂಗ ಸುಜೋಗೆ ನಮಸ್ತಂಗ ರಂಗೆ ನಮಸ್ತಂಗ ಭಂಗೆ ನಮಸ್ತಂಗ ಗಮ್ಮೆ ನಮಸ್ತರಮ್ಮೆ ನಮಸ್ತಂಗ ಜಲಾಸರೆ ನಮಸ್ತಂಗ ನಿರಾಸರೆ ನಮಸ್ತಂಗ ಜಾತೆ ನಮಸ್ತಂಗ ಅಪಾತೆ ನಮಸ್ತಂಗ ಅಮಜ್ಬೆ ನಮಸ್ತ ಅಜ್ಬೆ ಅದೇಸಂಗ ದೇಸೆ ನಮಸ್ತಂಗ ಬೇಸೆ ನಮಸ್ತಂದ್ರ ತಾಮೆ ನಮಸ್ತಂದ್ರ ಬಾಮೆ ನಮೋ ಸರ್ವಕಾಲೇ ನಮೋ ಸರ್ವದಯಾಲೇ ನಮೋ ಸರ್ವರೂಪೇ ನಮೋ ಸರ್ವಭೂಪೇ ನಮೋ ಸರ್ವಖಾಪೇ ನಮೋ ಸರ್ವಥಾಪೇ ನಮೋ ಸರ್ವಕಾಲೇ ನಮೋ ಸರ್ವಪಾಲೇ ನಮಸ್ತಸ್ದೇವೇ ನಮಸ್ತಂಗ ಅಪೇವೇ ನಮಸ್ತಂಗ ಅಜನ್ಮೇ ನಮಸ್ತಂಗ ಸುಬನ್ಮೇ ನಮೋ ಸರ್ವಗೌಣೇ ನಮೋ ಸರ್ವಪೌಣೇ ನಮೋ ಸರ್ವರಂಗೇ ನಮೋ ಸರ್ವಭಂಗೇ ನಮೋ ಕಾಲ ಕಾಲೇ ನಮಸ್ತಸ್ದ್ಯಾಲೇ ನಮಸ್ತಂಗ ಅಭರ್ಣೇ ನಮಸ್ತಂಗ ಮರ್ಣೇ ನಮಸ್ತಂಗ ಜರಾರಂಗ ನಮಸ್ತಂಗ ಗಿರಿಧಾರಂಗ ನಮೋ ಸರ್ವತಂದೇ ನಮೋ ಸತಬಂದೇ ನಮಸ್ತಂಗ ನಿರಸಾಕೇ ನಮಸ್ತಂಗ ನಿರ್ಬಾಕೇ ನಮಸ್ತಂಗ ರಹೀಮೇ ನಮಸ್ತಂಗ ಕರೀಮೇ ನಮಸ್ತಂಗ ಅನಂತೇ ನಮಸ್ತಂಗ ಮಹಂತೇ ನಮಸ್ತಸ್ತರಾಗೇ ನಮಸ್ತಂಗ ಸುಹಾಗೇ ನಮೋ ಸರ್ವಸುಖಂ ನಮೋ ಸರ್ವಪೂಖಂ ನಮೋ ಸರ್ವಕರ್ತಾ ನಮೋ ಸರ್ವಹರ್ತಾ ನಮೋ ಜೋಗ ಜೋಗೇ ನಮೋ ಭೋಗ ಭೋಗೇ ನಮೋ ಸರ್ವದಯಾಲೇ ನಮೋ ಸರ್ವಪಾಲೇ ಚಾಚುರೀ ಶಾಂತ ತ್ವ ಪ್ರಸಾದ ಅರೂಪ ಹೈ ಅನೂಪ ಹೈ ಅಜೂಬ ಹೈ ಅಪೂಬ ಹೈ ಅಲೇಖ ಹೈ ಅಪೇಖ ಹೈ ಅನಾಮ ಹೈ ಅಕಾಮ ಹೈ ಅತೇ ಹೈ ಅಪೇ ಹೈ ಅಜೀತ ಹೈ ಅಪೀತ ಹೈ ತ್ರಮಾನ ಹೈ ನಿಧಾನ ಹೈ ತ್ರವರ್ಗ ಹೈ ಸರ್ಗ ಹೈ ಅನಿಲ ಹೈ ಅನಾದ ಹೈ ಅಜೇ ಹೈ ಅಜಾದ ಹೈ ಅಜನ್ಮ ಹೈ ಅಪರ ಅಪರ್ಣ ಹೈ ಅಭೂತ ಹೈ ಅಪರ್ಣ ಹೈ ಅಗಂಜ ಹೈ ಪಂಜ ಹೈ ಚೂಜ ಹೈ ಚಂಜ ಹೈ ಮೀಕ ಹೈ ರವೀಕ ಹೈ ತಂದ ಹೈ ಅಬಂಧ ಹೈ ನಿರ್ಭೂಜ ಹೈ ಸೂಜ ಹೈ ಅಕಾಲ ಹೈ ಅಜಾಲ ಹೈ ಅಲಾ ಹೈ ಅಜಾ ಹೈ ಅನಂತ ಹೈ ಮಹಂತ ಅಲೀಕ ದರ್ಶ್ರೀಕ ದುರ್ಲಭ ಹೈ ಅಸಮ ಹೈ ಅಗಮ ಹೈ ಅಜಮ ಹೈ ಅಭೂತ ಹೈ ಅಶೂತ ಹೈ ಅಲೋಕ ಹೈ ಅಶೋಕ ಹೈ ಅಕರ್ಮ ಹೈ ಅಪರ್ಮ ಅಜೀತ ಹೈ ಪೀತ ಹೈ ಅಬಾ ಹೈ ಅಗಾ ಹೈ ಅಮಾನ ಹೈ ನಿಧಾನ ಹೈ ಅನೇಕ ಹೈ ಫಿರೇಕ ಹೈ ಭುಜಂಗ ಪ್ರಯಾದ ಛಂದ ನಮೋ ಸರ್ವಮಾನೇ ಸಮಸ್ತಿ ನಿಧಾನೇ ನಮೋ ದೇವ ದೇವೇ ಅಪೇಖಿ ಅಪೇವೇ ನಮೋ ಕಾಲ ಕಾಲೇ ನಮೋ ಸರ್ಪಾಲೇ ನಮೋ ಸರ್ವಗೌಣೇ ನಮೋ ಸರ್ವಪೌಣೇ ಅನಂಗಿ ಅನಾಥೇ ಸಂಗಿ ಪ್ರಮಾತೇ ನಮೋ ಭಾನ್ ಭಾನೆ ನಮೋ ಭಾನ್ ಭಾನೆ ನಮೋ ಚಂದ್ರ ಚಂದ್ರೇ ನಮೋ ಭಾನ್ ಭಾನೆ ನಮೋ ಗೀತ ಗೀತೆ ನಮೋ ತಾನ್ ತಾನೆ ನಮೋ ನೃತ ನೃತ್ಯ ನಮೋ ನಾದ ನಾದೆ ನಮೋ ಭಾನ್ ಭಾನೆ ನಮೋ ಬಾದ ಬಾದೆ ಅನಂಗಿ ಅನಾಮೆ ಸಮಸ್ತಿ ಸ್ವರೂಪೇ ಪ್ರಭಂಗಿ ಪ್ರಮಾತೆ ಸಮಸ್ತಿ ವಿಭೂತೆ ಕಲಂಕಂ ಬಿನಾನೆ ಕಲಂಕಿ ಸ್ವರೂಪೇ ನಮೋ ರಾಜ ರಾಜೇ ಸ್ವರಂ ಪರಂ ರೂಪೇ ನಮೋ ಜೋಗ ಜೋಗೇ ಸ್ವರಂ ಪರಂ ಸಿದ್ಧೇ ನಮೋ ರಾಜ ರಾಜೇ ಸ್ವರಂ ಪರಂ ಬಿರ್ಧೇ ನಮೋ ಶಸ್ತ್ರಪಾನೆ ನಮೋ ಅಸ್ತ್ರಮಾನೆ ನಮೋ ಪರಮ ಜ್ಞಾತ ನಮೋ ಲೋಕಮಾತಾ ಅಪೇಕ್ಷೀಯ ಪರಮೀಯ ಭೋಗೀಯ ಭುಗತೆ ನಮೋ ಜೋಗ ಜೋಗೇ ಸ್ವರಂ ಪರಂ ಜುಗುತೆ ನಮೋ ನಿತ ನಾರಾಯಣೇ ಕ್ರೂರ ಕರ್ಮೇ ನಮೋ ಪ್ರೇತ ಅಪ್ರೇತ ದೇವಸ್ ಧರ್ಮೇ ನಮೋ ರೋಗ ಹರ್ತಾ ನಮೋ ರಾಗ ರೂಪೇ ನಮೋ ಶಾಹ ಸಾಹಂ ನಮೋ ಭೂಭು ಭೂಭೇ ನಮೋ ದಾನ ದಾನೆ ನಮೋ ಮಾನ ಮಾನೆ ನಮೋ ರೋಗ ರೋಗೇ ನಮ ಸಂ ಸನಾನೆ ನಮೋ ಮಂತ್ರ ಮಂತ್ರ ನಮೋ ಯಂತ್ರ ಯಂತ್ರ ನಮೋ ಇಷ್ಟಿಷ್ಟೇ ನಮೋ ತಂತ್ರ ತಂತ್ರ ಸದಾ ಸಚದಾನಂದ ಸರ್ವಂ ಪ್ರಣಾಸಿ ಅನುಪೇ ರೂಪೇ ಸಮಸ್ತಲ್ ನಿವಾಸಿ ಸದಾ ಸಿದ್ಧ ಬುಧದ ಬೃದ್ಗರ್ತಾ ಅದು ಉರ್ದ ಅರ್ಧಂಗ್ ಅಗಂಗ್ ಊಗರ್ತಾ ಭರಂಗ್ ಪರಂಗ್ ಪರಮೇಶ್ವರಂ ಪ್ರೋಷಪಾಲಂ ಸದಾ ಸರ್ವದಾ ಸಿದ್ಧಾತಾ ದಯಾಲಂ ಅಶೇದಿಯ ಭೇದಿಯ ನಾಮಂಗ ಕಾಮಂಗ್ ಸಮಸ್ತೋ ಪರಾಜಿ ಸಮಸ್ತಸ್ತಾಮಂಗ್ ತೇರಾ ಜೋರ ಚಾಚರೀಶಾಂದ ಜಲೇ ಹೈ ಥಲೇ ಹೈ ಪೀತ ಹೈ ಪೇಹ ಪ್ರಭು ಹೈ ಅಜೂ ಹೈ ಅದೇಶ ಪೇಶ ಭುಜಂಗ ಪ್ರಯಾದ ಶಾಂತ ಅಗಾದೆ ಅಬಾದೆ ಅನಂದಿ ಸ್ವರೂಪೇ ನಮೋ ಸರ್ವಮಾನೇ ಸಮಸ್ತಿ ನಿಧಾನೇ ನಮಸ್ತಮಂಗ್ ನೃನಾಥೇ ನಮಸ್ತಮಂಗ್ ಪ್ರಮಾತೇ ನಮಸ್ತಮಂಗ ಗಂಜೇ ನಮಸ್ತಮಂಗ ಅಭಂಜೆ ನಮಸ್ತಮಂಗ ಅಕಾಲೇ ನಮಸ್ತಮಂಗ ಪಾಲೇ ನಮೋ ಸರ್ವದೇಶೇ ನಮೋ ಸರ್ವೇಶೇ ನಮೋ ರಾಜ ರಾಜೇ ನಮೋ ಸಾ ಸಾಜೇ ನಮೋ ಶಾ ಶಾಹೇ ನಮೋ ಮಾಹ ಮಾಹೇ ನಮೋ ಗೀತ ಗೀತೆ ನಮೋ ಪ್ರೀತಿ ಪ್ರೀತೆ ನಮೋ ರೋಖ ರೋಖೇ ನಮೋ ಸೋಖ ಸೋಖೇ ನಮೋ ಸರ್ವರೋಗೇ ನಮೋ ಸರ್ವಭೋಗೇ ನಮೋ ಸರ್ವಜೀತಂಗ್ ನಮೋ ಸರ್ವೀತಂಗ್ ನಮೋ ಸರ್ವಜ್ಞಾನಗ್ರಹಪರಂ ತಾನಂಗ ನಮೋ ಸರ್ವ ನಮೋ ಸರ್ವಜಂತ್ರಂಗ ನಮೋ ಸರ್ವದೃಸಂಗ ನಮೋ ಸರ್ವಕೃಸಂಗ ನಮೋ ಸರ್ವರಂಗೇ ದರ್ಭಂಗಿ ಅನಂಗೇ ನಮೋ ಜೀವ ಜೀವಂ ನಮೋ ಬೀಜ ಬೀಜೇ ಅಖಿಜ್ಯ ಬೀಜೇ ಸಮಸ್ತಂಗ ಪ್ರಸಿಜೇ ಕೃಪಾಲಂ ಸ್ವರೂಪೇ ಕುಕರಭಂಗ ಪ್ರಣಾಸಿ ಸದಾ ಸರ್ವದಾ ಹೃದ ಸಿದ್ಧಂ ಸಿದ್ಧನ್ ಸದಾ ಸದಾ ಸರ್ವದಾ ಹೃದ ಸಿದ್ಧಂ ನಿವಾಸಿ ಚರ್ಪಟ ಶಾಂತ ತ್ವ ಪ್ರಸಾದ
ਅੰਮ੍ਰਿਤ ਕਰਮੇ ਅੰਮ੍ਰਿਤ ਧਰਮੇ ਅਖਲ ਜੋਗਿਆ ਚਲ ਭੋਗਿਆ ਚਲ ਰਾਜੇ ਅਟਲ ਸਾਜੇ ਅਖਲ ਸਰਵੰਗ ਅਲਹ ਕਰਮੰਗ ਸਰਵੰਗ ਦਾਤਾ ਸਰਵੰਗ ਗਿਆਤਾ ਸਰਵੰਗ ਭਾਨੇ ਸਰਵੰਗ ਮਾਨੇ ਸਰਵੰਗ ਪ੍ਰਾਨੰਗ ਸਰਵੰਗ ਤਰਾਨੰਗ ਸਰਵੰ ਭੁਗਤਾ ਸਰਵੰਗ ਜੁਗਤਾ ਸਰਵੰਗ ਦੇਵੰ ਸਰਵੰ ਭੇਵੰ ਸਰਵੰ ਕਾਲੇ ਸਰਵੰਗ ਪਾਲੇ ਰੁਆਲ ਛੰਦ ਤਵ ਪ੍ਰਸਾਦ ਆਦਿ ਰੂਪ ਨਾਲ ਮੂਰਤ ਅਜੋਨ ਪੁਰਖ ਅਪਾਲ ਸਰਮਾ ਪ੍ਰਭਾਨ ਦੇਵ ਅਭੇਵ ਆਦਿ ਉਧਾਰ ਸਰਬ ਪਾਲਕ ਸਰਬ ਘਾਲਕ ਸਰਬ ਗੋਪਨ ਕਾਲ ਜਥਰਥ ਬਿਰਾਜੇ ਵਧੂਤ ਰੂਪ ਰਸਾਲ ਨਾਮ ਠਾਮ ਨਾ ਜਾਤ ਜਾਗਰ ਰੂਪ ਰੰਗ ਨਾ ਰੇਖ ਆਦਿ ਪੁਰਖ ਉਦਾਰ ਮੂਰਤ ਅਜੋਨ ਆਦਿ ਅਸੇਖ ਦੇ ਸਾਰ ਨਾ ਭੇਜ ਜਾਗ ਰੂਪ ਰੇਖ ਨਾ ਰਾਗ ਜਥਰ ਤਥਰ ਦਿਸਾ ਵਿਸਾ ਹੋਏ ਫੈਲਿਓ ਅਨੁਰਾਗ ਨਾਮ ਕਾਮਹੀਨ ਭਿਗ ਧਾਮੂ ਨਾ ਜਾਏ ਸਰਮਾਨ ਸਰਬਤਰਮਾਨ ਸਦੈ ਮਾਨ ਤਾਹੇ ਏਕ ਮੂਰਤ ਅਨੇਕ ਦਰਸ਼ਨ ਕੀ।

ಅವರ ಪರವಾರ ಸೇವಕ ಸಿಕ್ ಸಭಾಯ ಕರ್ತಾರ ಮೂರಕ್ಷಾನಿಜ ಕರ್ತಾಯ ಕರೆಯ ಸಬ್ಬರ್ನ ಗೋವಾ ಸಂಗರ್ಯ ಪೂರ್ಣ ಹೋಯ ಹಮಾರಿ ಯಾಸಾ ತೋರ್ ಭಜನಕೀ ರಹೇ ಪ್ಯಾಸ ತುಮೇ ಷಾಡ್ ಗುಯ್ ಅವರ್ನಾಥ ಆಹೂ ಜೋ ಬರ ಚಾಹೂ ಸೋ ತಮತೆ ಪಾಹೂ ಸೇವಕ ಸಿಖ ಹಮಾರೇ ತಾರಿಯ ಹೈ ಚುನ್ ಚುನ್ ಶತ್ರು ಹಮಾರೇ ಮಾರಿಯ ಹೈ ಆಪ ಹಾದ ಮುಜೆ ಉಭರ್ಯ ಮರಣ ಕಾಲ ಕಾ ತ್ರಾಸ ನಿಭರ್ಯ ಉಜೋ ಸದಾ ಹಮಾರೇ ಪಛಾ ಶ್ರೀ ಸ್ತುಜ್ಜೂ ಕರೆಯೋ ರಕ್ಷಾ ರಾಖ ರೋ ಮೇ ರಾಖಣ ಹಾರೇ ಸಾಹಿಬ ಸನ್ ಸಹಾಯ ಬಿಯಾರೇ ದೀನ ಬಂಧುಷ್ಟನ್ ಕೇ ಹಂತ ತುಮಹೋ ಪುರಿ ಚತುರ್ದಶ ಕಂತ ಕಾಲ್ ಪಾಹೇ ಬ್ರಹ್ಮ ಬಪತರ

ನಮ್ಮ ಕಡೆ ರಾದು ನಾನು ಕೂಡ್ರೆ ನೀರ್ ಬತ್ತ ಪೈರ ಹೋಯ್ ಪ್ರವಾಣ ಪೂಜೆ ಪ್ರಾಣ.